ಆಂಟನ್ ರೋಡ್ರಿಗೋ ಶ್ರೀಲಂಕಾ ಬಯಲಾ ಸಹ ಜನಪ್ರಿಯ ಸಂಗೀತ ವಿಶೇಷ ಸ್ಥಾನ ಜನ ಹೃದಯದ ಆದರಣೀಯ ಉಗಾಯಕಿ ಅವುಗೆ ಸತುಟು ಮತ್ತು ನರ್ತನಮಯ ವೇದಿಕಾವ ಸಜೀವೀಕರಣ ಗಾಯನ ಶೈಲಿಯ ನಿಸ ಓ ಬಯಲಾ ಲೋಕೆ ಅಮರಣೀಯ ನಾಮ್ಯಾಕ ಬಾವಟ ಪತ್ತುನ ಹೆತ್ತವ ಅಸುವ ದಶಕೆ ಬಯಲಾ ಸಂಗೀತ ನವರಸಿನ ಜನಪ್ರಿಯ ಗಾಯಕಿ ಮೆಣಿಕೆ ಮಾಲಿಕಾವೆ ಸೀನಿಮಲ್ಲಿ ಮಲ್ ಮೆಣಿಕೆ ವೆನಿ ಜನಪ್ರಿಯ ಬಯಲಾ ಗೀತೆ ಅವುಗೆ ನಾಮೆ ಸಮಗ ಸಂಬಂಧವು ಅವುಗೆ ಗಾಯನ ಶೈಲಿಯ ಸರಳ ಸತುಟು ಸಹ ಜನತಾವ ಸಮಗ ಸುದು ಸಂಬಂಧ ಅತಿಗಳ ವಿಲಾಸಿತಾವಕಿ ಪಿರಿತಿಬುನ ಉತ್ಸವ ವಿವಾಹ ಅವಸ್ಥಾವಲದಿ ಪವ ಅವುಗೆ ಗೀತ ಅನಿವಾರ್ಯ ವಾದನೆ ಉಣ ಆಂಟನ್ ರೋಡ್ರಿಗೋ ಸಂಗೀತ ಅದತ್ ಜೀವಮಾನ ಸತುಟ ನರ್ತನೆ ಸಹ ಶ್ರೀಲಂಕೀಯ ಬಯಲಾ ರಸೆ ಮತಕ್ರವಣ ಅಮರಣೀಯ ಹಂಡಾಕ್.